ಗಾವತ್ ತಮಾಷ ಬರ ಇಷ್ಕಾ ಜರ ಪಿಚ್ಕರಿ ಬರ ಉಡೋದೇ ರಂಗ ಉಡೋದೇ ರಂಗ ಉಡೋದೇ ರಂಗ ಮಕ್ಮಲಿ ಪಡ್ದ ಜಾ ಆತ ಪುಲ್ವೆ ಜೀರಾತ ಚಾಂದ.

ಜಮುನೆ ಚ ಕಟ ವರ ಕಿಸನ್ ಬುರಲಿ ಧರ ಕುನಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನನ ನಾಥತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನೈಯಾ ಸಖ ಖೇಡತೋ ರಾಧಾ ಸಖೀಲ ಕಸಾ ಕಸಾ ಕಸಾ ಕಸಾ

ಜಮುನೆ ಚಕಟ ವರ ಕಿಸನ್ ಬುರಲಿ ಧರ ಕುನಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳಸಿನ ಗಾತ್ ಅಲಿ ಚನನನ ನಾಥತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕಾ ಕನೈಯಾ ಸಖ ಛೇಡತೋ ರಾಧ ಸಖೀಲ ಕಸ ಕಸ ಕಸ ಕಸ